0: ਇਦਾਂ ਆੜ ਸੁਣੀਏ
1: ಟಕ್ಕ ಟಕ್ಕ ಟಕ್ಕ ನಡಾನ ದಗ್ರೆ ಟಕ್ಕ ಟಕ್ಕ ನಡಾನ ದಗ್ರೆ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ ಟಕ್ಕ